0: ಪ್ರಧಾನಮಂತ್ರಿಯ ನರೇಂದ್ರ ಮೋದಿನ ಪ್ರಕೃತಿ ಸಂರಕ್ಷಣೆ, ಸ್ಥಾನೀಯ ಸಮಾಹ್ವಾನಾನಾಂ ನಿರಾಕರಣೆ, ಅನ್ಯ ಸಾಮಾಜಿಕ ಕಾರ್ಯೇಷು ಚ ತೇಷಾಂ ಪ್ರೇರಕ ಉಪಕ್ರಮಾಣಾಂ ಉಪಲಬ್ಧೀನಾಂ ಚ ವಿಷಯೆ ಅನೇಕೇಷಾಂ ನಾಗರಿಕಾಣಾಂ ಉತ್ಕೃಷ್ಟ ಯೋಗದಾನಾಯ ಪ್ರಶಂಸಾ ಕೃತ. ಆಕಾಶವಾಣ್ಯಾಃ ಸ್ವಕೀಯೇ ಮಾಸಿಕ ಕಾರ್ಯಕ್ರಮೆ ಮನ್ ಕಿ ಬಾತ್ ಇತ್ಯನೇನ ಕಾರ್ಯಕ್ರಮೇಣ ರಾಷ್ಟ್ರಂ ಅಭಿಸಂಬೋಧಯನ್ ಶ್ರೀ ಮೋದಿ ಝಾರ್ಖಂಡ್ ರಾಜ್ಯಸ್ಯ ರಾಂಚಿನಗರೆ ಆಯೋಜಿತೆ ರಾಷ್ಟ್ರೀಯ ವರಿಷ್ಠ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧಾಯಾಂ ಉದಯೋನ್ಮುಖ ಕ್ರೀಡಕಾನಾಂ ಉತ್ಕೃಷ್ಟ ಪ್ರದರ್ಶನಸ್ಯ ಪ್ರಶಂಸಾಂ ಅಕರೋತ್. ಪ್ರವರ್ತಮಾನಾಯಾಃ ಉಷ್ಣತರಂಗಸ್ಯ ಸ್ಥಿತಿಂ ಪ್ರತಿ ಚಿಂತಾಂ ಪ್ರಕಟಯನ್ ಪ್ರಧಾನಮಂತ್ರಿಣ ಜನಾನ್ ಅಧಿಕೃತಾನ್ ಉಪದೇಶಾನ್ ಅನುಸೃತ್ಯ ಸುರಕ್ಷಿತಂ ಸ್ಥಾತುಂ ಪೂರ್ವಸೂಚನಾನುಸಾರಂ ಕಾರ್ಯಂ ಚ ಕರ್ತುಂ ಉದ್ಬುದ್ಧವಾನ್.
1: ಇಸ್ ಸಮಯ ದೇಶ ಕೆ ಜ್ಯಾದಾತರ್ ಹಿಸ್ಸೋ ಮೇ ಬಹುತ್ ಗರ್ಮಿ ಪಡ್ ರಹಿ ಹೈ, ತೇಜ್ ಧೂಪ್ ಗರ್ಮ ಹವಾಯೆ, ಐಸೆ ಮೌಸಮ್ ಮೇ ಅಪನಾ ಧ್ಯಾನ್ ರಖನಾ ಬಹುತ್ ಜರೂರಿ ಹೈ. ಪಾನಿ ಪೀತೆ ರಹಿ ಹೈ, ಧೂಪ್ ಮೇ ಅಗರ್ ನಿಕಲ್ನಾ ಹಿ ಪಡೆ ತೋ ಥೋಡಾ ಸಂಭಲ್ ಕರ್ ನಿಕ್ಲೆ. ಇಸ್ ದಿಶಾ ಮೇ ಸರ್ಕಾರ ಕಿ ಭಿನ್ನ ಭಿನ್ನ ಡಿಪಾರ್ಟ್ಮೆಂಟ್ಸ್ ನೆ ಜೋ ಗೈಡ್ಲೈನ್ಸ್ ಜಾರಿ ಕಿ ಹೈ ವೋ ಭಿ ಭೂಲಿಯೇಗಾ ನಹಿ.
0: ಪಶ್ಚಿಮ ಬಂಗಾಳ ರಾಜ್ಯಸ್ಯ ಮುಖ್ಯಮಂತ್ರಿ ಶುಭೇಂದು ಅಧಿಕಾರಿ ಅದ್ಯ ಸ್ವಮಂತ್ರಿಮಂಡಲಸ್ಯ ವಿಸ್ತಾರಂ ಕರಿಷ್ಯತಿ. ಪಂಚತ್ರಿಂಶತ್ ನೂತನಾಃ ಮಂತ್ರಿಣಃ ಮಂತ್ರಿಮಂಡಲೆ ಸಮಾವಿಷ್ಟಾಃ ಭವಿಷ್ಯಂತಿ. ಶಪಥ ಗ್ರಹಣಂ ಪ್ರಾತಃ ಏಕಾದಶವಾದನೆ ಲೋಕಭವನೆ ಭವಿಷ್ಯತಿ. ನೂತನೇನ ಸಮಾವೇಶೇನ ಶುಭೇಂದು ಪ್ರಶಾಸನೆ ಮಹತ್ವಪೂರ್ಣ ರೂಪೇಣ ಸಂವರ್ಧನಂ ಭವಿಷ್ಯತಿ, ಯೇನ ಮೈ ಮಾಸಸ್ಯ ನವಮೇ ದಿನಾಂಕೇ ಪಂಚಮಂತ್ರಿಭಿಃ ಸಹ ಕಾರ್ಯಭಾರಂ ಸ್ವೀಕೃತಮಾಸೀತ್. ಅನೇನ ವಿಸ್ತಾರೇಣ ರಾಜ್ಯಮಂತ್ರಿಮಂಡಲಸ್ಯ ಮಂತ್ರಿಣಾಂ ಕುಲಸಂಖ್ಯಾ ಏಕಚತ್ವಾರಿಂಶತ್ ಯಾವತ್ ವರ್ಧಿತಾ ಭವಿಷ್ಯತಿ. ನಿರ್ವಾಚನಾಯೋಗೇನ ದಶ ರಾಜ್ಯಾಣಾಂ ಚತುರ್ವಿಂಶತಿ ರಾಜ್ಯಸಭಾ ಸದಸ್ಯಾನಾಂ ದ್ವಿವಾರ್ಷಿಕ ನಿರ್ವಾಚನಸ್ಯ ಕಾರ್ಯಕ್ರಮಸ್ಯ ಘೋಷಣಾ ಅದ್ಯ ಕ್ರಿಯತೆ. ಭೂತಪೂರ್ವ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ, ಕೇಂದ್ರೀಯ ಮಂತ್ರಿಣೋ ಜಾರ್ಜ್ ಕುರಿಯನ್ ತಥಾ ರವನೀತ ಸಿಂಹಶ್ಚ ತೇಷು ಸದಸ್ಯೇಷು ಅಂತರ್ಭವಂತಿ. ಆಂಧ್ರಪ್ರದೇಶೆ ಗುಜರಾತೆ ತಥಾ ಕರ್ನಾಟಕೆ ಪ್ರತ್ಯೇಕಸ್ಮಿನ್ ರಾಜ್ಯೆ ಚತ್ವಾರಿ ಚತ್ವಾರಿ ಆಸನಾನಿ ಸಂತಿ. ರಾಜಸ್ಥಾನೆ ತಥಾ ಮಧ್ಯಪ್ರದೇಶೆ ಪ್ರತ್ಯೇಕಸ್ಮಿನ್ ರಾಜ್ಯೆ ತ್ರೀಣಿ ತ್ರೀಣಿ ಆಸನಾನಿ ಸಂತಿ. ಝಾರ್ಖಂಡೆ ದ್ವೆ ಆಸನೆ ಸ್ಥ, ಮಣಿಪುರೆ, ಮೇಘಾಲಯ, ಅರುಣಾಚಲ ಪ್ರದೇಶೆ ಚ ಮಿಜೋರಮೆ ಚ ಪ್ರತ್ಯೇಕಸ್ಮಿನ್ ರಾಜ್ಯೆ ಏಕೈಕಂ ಆಸನಂ ರಿಕ್ತಮಸ್ತಿ. ಆಯೋಗಸ್ಯಾನುಸಾರಂ ಜೂನ ಮಾಸಸ್ಯ ಅಷ್ಟಾದಶ ದಿನಾಂಕೆ ಮತದಾನಂ ಭವಿಷ್ಯತಿ, ಮತಗಣನಾ ಅಪಿ ತಸ್ಮಿನ್ನೇವ ದಿನೆ ಭವಿಷ್ಯತಿ. ಮಹಾರಾಷ್ಟ್ರಸ್ಯ ತಮಿಳುನಾಡು ರಾಜ್ಯಸ್ಯ ಒಡಿಶಾ ರಾಜ್ಯಸ್ಯ ಚ ಪ್ರತ್ಯೇಕಸ್ಯ ಏಕಸ್ಯ ಆಸನಸ್ಯ ಕೃತೆ ರಾಜ್ಯಸಭಾಯಾಃ ಉಪನಿರ್ವಾಚನಸ್ಯ ಕಾರ್ಯಕ್ರಮಸ್ಯ ಅಪಿ ಆಯೋಗೇನ ಘೋಷಣಾ ಕ್ರಿಯತೆ. ಏತದ್ ನಿರ್ವಾಚನಮಪಿ ಅಗ್ರಿಮ ಮಾಸಸ್ಯ ಅಷ್ಟಾದಶ ದಿನಾಂಕೆ ಭವಿಷ್ಯತಿ. ಏಕೋನನವತಿ ವರ್ಷೀಯ ಪ್ರಖ್ಯಾತ ಗಾಯಿಕಾಯಾಃ ಸುಮನ ಕಲ್ಯಾಣಪುರಸ್ಯ ಮುಂಬೈ ನಗರೆ ಸ್ವನಿವಾಸಸ್ಥಾನೆ ಮೃತ್ಯುಃ ಅಭವತ್. ಪಂಚಾಶದಧಿಕ ಊನವಿಂಶತಿ ಶತತಮಾದ್ ವರ್ಷಾತ್ ಸಪ್ತತ್ಯಧಿಕ ಊನವಿಂಶತಿ ಶತತಮಂ ವರ್ಷಂ ಯಾವತ್ ಚಲಚಿತ್ರ ಸಂಗೀತಸ್ಯ ಸ್ವರ್ಣಯುಗೆ ನೈಕಾಸು ಭಾರತೀಯ ಭಾಷಾಸು ಕೃತ ಕಾರ್ಯಾಣಾಂ ಕೃತೆ ಏಷಾ ವಯೋವೃದ್ಧ ಗಾಯಿಕಾ ಪ್ರಸಿದ್ಧಾ ಆಸೀತ್. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಗತರಾತ್ರೌ ಅಹಮದಾಬಾದಸ್ಯ ನರೇಂದ್ರ ಮೋದಿ ಕ್ರೀಡಾಂಗಣೆ ಅಂತಿಮಸ್ಪರ್ಧಾಯಾಂ ಗುಜರಾತ್ ಟೈಟನ್ಸ್ ದಲಂ ಪಂಚಸ್ತೋಭೈಃ ಪರಾಜಿತ್ಯ ಗತ ವಿಜೇತೃದಲೇನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇತ್ಯನೇನ ಅಸ್ಯ ವರ್ಷಸ್ಯ ಶೃಂಖಲಾಪಿ ವಿಜಿತಾ ಇತಿ ವಾರ್ತಾಃ.
2: ಆಕಾಶವಾಣಿ ಸಿಂಹಪುರಿ ಎಫ್ಎಂ ಕೇಂದ್ರಂ ಸ್ಟುಡಿಯೋಲೋ ಸಮಯಂ 7 ಗಂಟಲು. ಇಪ್ಪುಡು ವಿಂದಾಂ ಪ್ರಸಾರ ವಿಶೇಷಾಲು.